ಆಗಿ ಬಿಡುಗು ಅಲ್ಲೂರಿ. ಯವಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗಾ ಮಮ್ಮು ನೆಂಚಿ ಮಣ್ಣುಲಡಿಗೆ ಕೊಮ್ಮು ನೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ. ಬಡುಕು ಜೀವನು ಭಕ್ಕು ಮಂಟೆ ಹುಡುಕು ನೆತ್ತರು ಉಬ್ಬನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಡ್ಡಲಿ ಪನ್ನು ಗಡತದಿ ಸುಡರಾ.

ಸ್ವಾಸ್ಥ್ಯ ವರದಾನ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೆ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೆ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.